ದಿವಳಿ ಬೆನ್ಬಿಲನೆ ಸತ್ಯನ ಸ್ವರ್ಮ ಲುಕ್ಕಿತ ಪೆಸಂಬಳಿ ಪ್ರಸರಣ ಆಕಾಶವಾಣಿನ ಗೋಧ್ರ ಕೇಂದ್ರನು ಛೆ ಎಫ್ ಎಂ ಬೆಂಡಿಕ್ ಸುಬೆ ಪ್ರಣಾಮ ದಶಮಿಗಾಸ್ಪರ್ ಸಾತ್ ವಾಗಿನೆ ಪಚಾಸ್ ಮಿನಿಟ್ ಧ್ವಜ ಇಚ್ಛೆ ತೋಡಿ ಜ್ವರ್ಮ ಆಕಾಶವಾಣಿನ ಅಹಮದಾಬಾದ್ ಕೇಂದ್ರತಿ ಪ್ರಸಾರಿತ ಗುಜರಾತಿ ಸಮಾಚಾರ ಮೇರಿಲೆ ಕರೀಶು.